ಐಕ್ ಬೇನೋ ನೀವು ಮಾಡಿಸ್ವಾತಿರ್ ನಮ್ಮನ್ನು ಕುರಿಯ ಸುಟ್ಕೆ ಜುಜಾರ ದೇಶ ಖಾತಿರ್ ಜುಜ್ಬಿ ತ್ಯಾ ಹುತಾತ್ಮ್ಯ ಐಕೂಯ ಹೇ ದೇಶಭಕ್ತಿಗೆ.

0: ಚತುರ ಗೋಡ ಚತುರ ಯ ಗೋಡ ಚತುರ ಗೋಳ ಯ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರ ಯ ಗೋಳ ಬೋಲ ಯ ಚತುರ ಬೋಲ ಗಾ
1: ಎಕ ಚತುರ ನಾರ ಕರ್ಕೇ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯ ಘುಸತ ಜಾತ
2: ಅಪನೇ ಹಿ ಜಾಲ ಮೇ ಫಸತ ಜಾತ
1: ಹಮ ಮರತ